ಹಿಂದಿ. ಸಿಂಹಳ. ಇಂಗ್ಲಿಷಿ. ತಮಿಳ ಗೀತ ಕ್ಯಾಮತಿ ವಿದಿಹಟ ಆನ್ ಹಿತ ಮಿತುರು ಸುಲಂಗ FM 89.6 FM 89.8 ತಿವೈನಪುರ ಸಿಟಿ FM.

0: ಕೇಶರ ಅಡವಿಯ ಜಯಮಂಗತ ಪಿವಿಸಿನ ಸಿಂಹಯಂಗಿ ಪಾರಾದೀಸಯ ಕೇಶರ ಅಡವಿಯ ಇರಿದಾ ಪಿರವರು ಹತಾಯ್ತಿಹಿತ ಸಿತಿ ಎಫ್ಎಂ ವಿತಿನ್ ಕೇಶರ ಅಡವಿಯ ಸಿಂಹ ಸೇಯಾವೆನ್ ನಗಿ ಸಿಟಿನ ಮಿನಿಸುನ್ಗೆ ಪಾರಾದೀಸಯ ಕೇಶರ ಅಡವಿಯ
1: මේතයි නැගල යන ගීතය. ඔබ වෙත ගෙනෙන්නේ ලක්ස්රෝ ඔටෝ හෝස් වෙතින්. ඔබගේ ජපන් වාහන සිහිනය සැබෑවක් කරන විශ්වාසවන්ත එකම තැන ලක්ස්රෝ ඔටෝ හෝස්.
2: This is number 5.

ಕೇಶರ ಅಡವಿಯ ಜಯಮಂಗತ್ತು ಪಿವಿಸಿನ ಸಿಂಹಯಂಗಿ ಪಾರಾದೀಸಯ ಕೇಶರ ಅಡವಿಯ ಇರಿದಾ ಪಿರವರು ಹತಾಯ್ತಿಹಿತ ಸಿಟಿ ಎಫ್ಎಂ ವಿತಿನ್ ಕೇಶರ ಅಡವಿಯ ಸಿಂಹ ಸೇಯಾವೆ ನಗಿ ಸಿಟಿನ ಮಿನ್ಸುನ್ಗೆ ಪಾರಾದೀಸಯ ಕೇಶರ ಅಡವಿಯ

0: ಕೇಶರ ಅಡವಿಯ ಜಯಮಗತ ಪಿವಿಸಿನ ಸಿಂಹಯಂಗಿ ಪಾರಾದೀಸಯ ಕೇಶರ ಅಡವಿಯ ಇರಿದಾ ಪಿರವರು ಹತಾಯ್ತಿಹಿತ ಸಿತಿ ಎಫ್ಎಂ ವಿತಿನ್ ಕೇಶರ ಅಡವಿಯ ಸಿಂಹ ಸೇಯಾವೆ ನಗಿ ಸಿಟಿನ ಮಿನಿಸುನ್ಗೆ ಪಾರಾದೀಸಯ ಕೇಶರ ಅಡವಿಯ
1: ಪ್ರೇಕ್ಷಕ ಹದವತ್ ಆದರಣೀಯ ಸಿನಿಮಾ ರಸಾಸ್ವಾದೇನ್ ಮವಿತ ಕಲ ಉನ್ಮಾದನೀಯ

ಕೇಶರ ಅಡವಿಯ ಜಯಮಗತ ಪಿವಿಸಿನ ಸಿಂಹಯಂಗಿ ಪಾರಾದೀಸಯ ಕೇಶರ ಅಡವಿಯ ಇರಿದಾ ಪಿರವರು ಹತಾಯ್ತಿಹಿತ ಸಿಟಿ ಎಫ್ಎಂ ವಿತಿನ್ ಕೇಶರ ಅಡವಿಯ ಸಿಂಹ ಸೇಯಾವೆ ನಗಿ ಸಿಟಿನ ಮಿನಿಸುನ್ಗೆ ಪಾರಾದೀಸಯ ಕೇಶರ ಅಡವಿಯ